ನೆಗಡಿಸಿದಾಗ ಬಪ್ಪ ನೆರೆಯುವ ಪಾಟು. ಮುಂದೆ ಹೇಗಿಟ್ಟ ಹಬ್ಬ ಅತ್ತೆಂಬುದು ಎಲ್ಲ ಅವ ಸಂತೋಷ ಮಾಡುವ ಒಂದು ವಿಷಯ. ನಂಗಟ್ಟಿ ಹಬ್ಬ ಮಾಡುವ ಅತ್ತಂದೇಗಿ ಒಂದು ಭಾಸ ಬಂದಲೆಯೇ ಅಟ್ಟಿ ಇಳೆಂಜರು ಇವಕ್ಕೆಲ್ಲ ಏನಂದಾರ, ಇವು ಕಟ್ಟಿಯಿಂದ ನಿಂಗ ಬ್ಯಾಂಡ್ ಸೆಟ್ ಕೊರಿಸಿವಿ, ಅವಕ್ಕೆ ಒಳ್ಳಂಗೆ ಹಾಕ್ಯಾರಂಬ. ಇಲ್ಲ ನಾ ಈ ಅಟ್ಟಿಗೆ ಹಬ್ಬಗೆ ಹೋದೆ, ಇಲ್ಲ ಮದುವೆಗೆ ಹೋದೆ, ಇವಕ್ಕೆ ಒಳ್ಳಂಗೆ ಬ್ಯಾಂಡ್ ಸೆಟ್ ಹಾಕ್ಯಾರ, ಅವಕ್ಕೆ ಕೊರಿಸಿವಿ ಅತ್ತಂದೆ ಈಕ್ಯಾರ. ಅದಕ್ಕೆ ಏನರ್ಥ ಆತನಲ್ಲ, ಅವಕ್ಕೆ ಹಾಕುವ ಮ್ಯೂಸಿಕ್ ಒಳ್ಳಂಗಡದೆ ಎಲ್ಲ ಆಡಾಕು ಅತ್ತಂಬ ಒಂದು ಅರ್ಥ. ಆ ಆಟದಾಗಿಯೂ ಫಲವಾಗೇ ಆಡದೆ ನಂಗೆ ಅದನ್ನು ಒಳ್ಳಂಗೆ ಆಡದ. ಒಂದೊಂದು ಹಬ್ಬ ಬಪ್ಪನೆಯೂ ಹೊಸ ಹೊಸ ಆಟ ಬಂದು ಬೇರೆ ಅಟ್ಟಿಯಿಂದ ನಂಗೆ ಬಂದು ಸೇದ್ರ, ನಂಗೆ ಅದನ್ನು ಪಳಗಿನ ಆಡಿನ ಸಂತೋಷ ಮಾಡಿನ. ಆ ಆಟ ಪತ್ತಿನ ಒಂದು ಪಾಟು, ಅದನ್ನು ಪತ್ತಿ ಮಾತ್ರ ಯೋಗ ಒಂದು ಪಾಟು ಇದು ನಂಗಾಗಿ ಬಂದು ನಡೆದೆ. ಕೇತ್ ನೋಡುವ.

0: ಇಂದಿನ ಬೆಟ್ಟದ ಕಂಬಳ ನಿಗಟಿದಾಗ ಬಂದ ಎಲ್ಲಾ ಪಾಟು ನಿಂಗ ಅಪ್ಪರ ಹಿಡಿದಟ್ರ ತಿಂದಿಗೆ ಹೆಂಗ ನಂಬಿನಿಯೋ ಇದೇ ಮಕ್ಕೆ ಇನ್ನೊಂದು ಬೆಟ್ಟದ ಕಂಬಳ ನಿಗಟಿದಾಗ ನಿಂಗ ಬಂದು ಸಂಧಿಸಿನಿಯೋ. ನಮಸ್ಕಾರ.
1: இனி தொடர்கிறது சட்டப்பேரவையில் இன்று சென்னையிலிருந்து அஞ்சலாகும்.